0: ದೋರೆ ಗಂಗೆ ತಲನಹೀನಿಲ್ಲ
1: ಸಮ ಅನುಗ್ರಹಾಯ
2: ಲೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಟ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದಿ ಕಂಗ
3: ಲುಕಯ್ಯ ಮಾರೆ ವಿಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
4: ಮೆಮರಿ ಲೋಸ್ ಕಾಲ್ ದ ಡಾಕ್ಟರ್ ಯಾರು ಸುನ್ನದು
3: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನಿ ಮುಕು ತಾತ ಪೈ ಹಿಡಕರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಗೆ ತಮ್ಮ ಕೀಳದಿ ಏನವಾನೆ
5: Evening Drive with Chamit and Charu.

0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಪ್ರಸ್ತುತ ವಾಗತಿಯನ್ನ ರೇಡಿಯೋ
1: ನಕಡಹಾರ್ ಬೀಟ ಹಂಗಿನ ವಿಲಾಮ ದಕರಣದ ಬಲ್ ದೊಲಹೈ ವಿನಾಡಿ ಹತಲಿ ಸತಾಯ್
2: ವಿಲಾವ್ ಉಪವಿತ ಕಿನ ಆವಿ
3: ಮೇ ಟಿವಿಎಸ್ ಸ್ಪೋರ್ಟ್ ವಾಂಟೆಡ್ ಪೆಟ್ರೋಲ್ ಲೀಟರ್ ಗೆವಾ ಮಯಾನೋ ಆಯಾನೋ ಆಯಾನೋ
4: ಇವರೆ ಟಿವಿಎಸ್ ಸ್ಪೋರ್ಟ್ ವಾಂಟೆಡ್ ಪೆಟ್ರೋಲ್ ಲೀಟರ್ ಗೆ ಕಿಲೋಮೀಟರ್ 80 ಕ್ಕೆ ಪಡಿ ದುವಾರನ ಮೇಕ ತಮೈ
5: ದೆನ್ನೆ ಮಾರಾಂತಿಕಾಯಿ
6: ಡೆಂಗು ರೋಗಿಯ ವೆಲದೀಮೆನ್ ಸಿತುವನ ಮರಣ 100% ವಲಕ್ವಾಗತ ಹೆಕೆಯ ಈ ಸಂದಹಾ ಅವಶ್ಯವನ್ನೇ ಕಲ್ತಬಾ ರೋಗೆ ಹಂದುನಾಗಿನೀಮ ಸಹ ವಿತಿಮತ ವೈದ್ಯ ಪ್ರತಿಕಾರ ಲಭಾಗಿನೀಮಾಯಿ ಸ್ವಯಂ ಪ್ರತಿಕಾರ ಪಿಲಿಪಂದವ ನೊವ ವೈದ್ಯ ಪ್ರತಿಕಾರ ಪಿಲಿಪಂದವ ವಿಶ್ವಾಸಯ ತವಂಡ ಡೆಂಗು ರೋಗೆಯ ವೆಲದೀಮಟ ಪಿರ ರೋಗೆಯ ವಲಕ್ವಾಗಿನೀಮ ವಿನ್ವಿನ್ ಪ್ರಯಾತ್ಮಕವಂಡ ಒಬ್ಬ ತನ್ನ ತುರತುರು ಒಬೆ ಪೌಲೆ ಸಾಮಾಜಿಕಯನ್ ಜ್ಞಾತೀನ್ ಅಸಲ್ವಸಿಯನ್ ಸಮಗ ಪವಸಂದ ಡೆಂಗು ಮರ್ದನೆಯ ಅಪ ಸೆಮಕೆ ವಕಕೀಮಕೆ
5: ಡೆಂಗು ಮಾರಾಂತಿಕಾಯಿ ಡೆಂಗು ಪರದಮು ಲಖಾಂಡ ಹಾರ್ಟ್ ಬೀಟ್
1: ಡಬಲ್ದುಲಹ ವಿನಾಡಿ ಹತಲಿ ಸಟೆ ವಿಲವ ಲಖಡ ಹಾರ್ಟ್ ಬೀಟ್ ತುಂಗಿನಿ ಪ್ಯಾಯ ವಯಾ ಮೇ ವಿಧಿ ಅಪಿತ್ಯ ಕೆಕದುವಿಲ ಇನ್ನೆ ಇದನ್ನ ಅಪಿ ಕಾಲಿನ ಸದಹನ್ ಕರ ಮೇ ವಿಲಾವೆ ಅಪಿತ್ಯ ವಾಟ್ಸಾಪ್ ಚಾಟ್ ಗೆ ಪೆತ್ತ ನೆಕತುವಿಲ ಇನ್ನು ಕೀಪದ ನಿಕು ಆದರೆ ನೆಕತು ಕರಗನ್ನು ಉಣ ಕೇಲ ಅಪಿ ಅನವ ಗಲ್ಪಾತ ಪೆತ್ತ ಮೇ ವಿಲಾವೆ ಅಪಿ ಆಹಾಗ ನಿನ್ನು ಕೇಲ ಮಡ ಮೆಸೇಜ್ ಗ ದಾಲತಿನ ಆ ಗಲ್ಪಾತ ಇಂದಲ ಆಮಾಶಾ ದಿಲ್ಹಾನಿ ಕಮಲ್ ದಿಶಾಂತ ಇವಾಗೆ ಮುದ ಅಮಿಕಾ ವಿನೀತ ಚಂದ್ರಲತ ಶ್ರೇಯಾನಿ ರೇಣುಕಾ ಇವರಾಂಗಿ ಚಾಂದನಿ ಗಾಯನಿ ಕಾಂತಿ ಕಟ್ಟಿ ಆದರೆ ನೆಕತು ಕರಗನ್ನು ಕೇಲ ಮಡ ಮೆಸೇಜ್ ಗ ದಾಲತಿ ಇನ್ನೆ ಇದನ್ ಮೇ ವಿಲಾವೆ ಆದರೆ ನೆಕತು ಕರಗನ್ನು ಲಖಡ ಹಾರ್ಟ್ ಬೀಟ್ ಒಲಟ ಹೇತಕ ಮಾತಲಿ ಸುದು ಚೂಟಿ ಯಾವತ್ ಆದರೆ ನೆಕತು ಕರಗನ್ನು ಕೇಲ ಮೆಸೇಜ್ ಗ ದಾಲತಿ ಅನ್ನುವ ಇವಾಗೆ ಅಪಿ ಅನವ ನೂರ ಬೆದ್ರೆ ನೂರಿಂದ ಚಮಿಂದ ಪಾಲಿತ ಕುಮಾರ್ ಶೆಹಾನ್ ತರುಷ್ ರವೀಂದ್ರ ಲೋಕುಮಾರಿ ಲಕ್ಷಿತ್ ಲಸಾಂತಿಕ ಶ್ಯಾಮಲಿ ನಾಂಗಿಲಾತುಲು ಸೆಟ್ಟಕಮ ಮೇವೆಲಾವೆ ಅಪಿ ವಹಾಗಿಣಿ ಇನ್ನು ಅಕ್ಕಲ ಮೆಸೇಜ್ ದಾಲತಿನ ತಿನ್ನ ಆದ್ರೆ ನಿಕದು ಕರ್ಗನ್ನುವ ಮೇ ಪ್ಯಾಟ್ ಗೊಳ್ಳು ಸೆಟ್ಟಕಮ ಉದಿತ ದಮನು ಪೋಲ ಅಪಿ ವಹಾಗಿಣಿ ಇನ್ನು ಅಕ್ಕಲ ಮೆಸೇಜ್ ದಾಲತಿನ ಎತ್ತಕಮ ಅಪಿ ಸುಭ ದವಸ ಸಿಂಧು ಕಟ್ಟೆ ಎಕತು ಕರ್ಗನ್ನ ಕ್ಯಾಗಲ್ ಮೀದಿನಿ ಗಮ್ಯ ಅಪಿ ಉಪನಂದಾತ್ ಮೇ ವಿಲಾವೆ ಅಪಿ ವಹಾಗಿಣಿ ಇನ್ನು ಅಕ್ಕಲ ಮೆಸೇಜ್ ದಾಲತಿನ ಅಟ್ಟಿ ಮೆಕತು ಕರ್ಗನ್ನುವ ಲಖನ ಹಾರ್ಟ್ ಬೀಟ್ ತುಂಗಿನಿ ಪ್ಯಾಟ್ ತಾಮತ್ ವಿಲಾವ ತಿನ್ನುವ ಮೇ ಪೆತ್ತೇನ್ ಬಿಂದು ಹತಾಯ್ ಬಿಂದು ತುಣಾಯಿ ಅನು ತುನಾಯ್ ಪಹಾಯ ಅನು ತುನಾಯ್ ಹತ ಅಪಿ ವಾಟ್ಸಪ್ ನಂಬೇಕ ದವಾ ಲೆಕ್ಕವೆನಕ ಲಸನ ಮುಲಸನ ಸಿಂಧುರಿಗ ಕಹನ ಪುಲ ನೆಫೆ ಮಾನು ತುನಾಯ್ ದಶಮ ಪಹಾಯ್ ನೆಫೆ ಮಾನು ತುನಾಯ್ ದಶಮ ಹತೇನ್ ಲಖನ ತಿಕ್ ಎಕತು ನಾಥ್

0: ಬಂದಿದ್ದಾನೆ ಸಿದ್ಧದೇವನು ಉದುಪಾನೆ
1: ಸತ್ಯಾಂತೆಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸಿನಸುರಾತ ರಾತ್ರಿ ನವೇಟ.

ವಿಕ್ರಮಸಿಂಹ, ಅನಿಲ್ ವಿಜಯವರ್ಧನ ಸಹ ಬೊಬ್ ಕ್ರಿಸ್ಟಿಯಾನ್ ಮಹತ್ವರೊಂದಿಗೆ ಮೂಲಿಕಾತ್ವೇನ್. ಇಮ್ ಆಯತನ ಎಗ್ದಹಸ್ ನಮಸಿ ಹೆತ್ತೇನವೇ ಜೂನಿ ಮಾಸ ಪಸ್ತುನದ ರಜೆಟ್ ಪವರಾಗಣಿ ಮತ್ತು ಸಮಗ ಸ್ವಾಧೀನ ರೂಪವಾಹಿನಿಯ ವಿಕ್ರಮಸಿಂಹಪುರ ನೆಮತಿ ಕೊಲಂಬ ದಿಸ್ಟ್ರಿಕ್ಟ್ಗೆ ಉಸಮ ಸಮತಲ ಭೂಮಿಯ ಸ್ಥಾಪಿತ ಕೆರುಣ ಇದ ಸೀಮಿತ ಸೇವಕ ಸಂಖ್ಯಾವಕಿನ್ ಸೀಮಿತ ವಪಸರ್ಯಕ್ತಕ್ವ ವಿಕಾಸನ ಕಟಿದು ಆರಂಭವು ಮಿಮ ನಾಲಿಕಾವ ಕೆಟಿ ಕಾಲೇಕಿನ್ ದಿವೈನೆ ವೆಡಿಮ ಆವರಣ್ಯಕ್ ಸಹಿತ ರೂಪವಾಹಿನಿ ನಾಲಿಕಾ ಬಾವಟ ಪತ್ತುನ ವಿನತ್ ನಾಲಿಕಾ ನೊತಿಬು ಯುಗೇ ಸಿಟ್ ಅದಕ್ವ ಸಹೃದ ಪ್ರೇಕ್ಷಕ ಪ್ರತಿಚಾರ ವಿನಸಕ್ ನೋವಿ ಐಟಿಎನ್ ಸತು ಪವತೀಮ ವಿಶೇಷತ್ವಯಾಕ್ ಅರಸಿನ್ ಅಹುಬುದುಶೂರೇನ್ ರಚನಾ ಕಲ ಸ್ವಾಧೀನ ರೂಪವಾಹಿನಿ ತೇಮಾಗೀತೆಯ ಬಹು ದಿನಾಟ ಅದಡತ್ ಕಟಪಾಡು ಮೀನ್ ಕೆವೆ ಹಕಿ ದವಸೆ ವಿಕಾಸನ ಕಟೆಯಿತು ಆರಂಭ ವೀಮಟ ಪೆರ ರೂಪವಾಹಿನಿಯ ವಟ ರೊಕ್ಕನ ಜನತಾವಟ ಮುಲಿಂಬ ಅಸ್ನ ಲಭೆನ್ನೇ ಎಮ ತೇಮಾಗೀತೆಯಾಯ್

0: ಆಚಾರ್ಯ ಪಂಡಿತ ಅಮರದೇವ ಅನ್ಕಾನಿಗೀತೆ ಅಕ್ಕ ಪೈಲಂಗಿಟ್ಟು ಹನ್ನಿ ಜನಕ ಸಿರಿವಾರ್ತನ ಮಿಂಗಿತೆಯಲ್ಲಿ ಅರುಣ ಗುಣವಾರದನ ಸಂಕೇತವಾದ ಕಲೆ
1: ಗಿಮನ್ ಹರಿನ ದಿಯಂಬ ದಿಗೆ ಸುಸುಮ್ ಹೆಲಿನ ವೆರಲ ಇಮೆ ಬೆಸೆ ಯನ ಹಿರು ಆಡಿಸಿ ಸಂದಟ ರಹಸ್ ಕಿಯನವ ಎಸ್ತಕ ವಹಗನ ಹನ್ನ ಬಂದ ಮೇಗೀತೆ ಮೇಗೀತೆ ಅತ್ ದವಸಗೆ ಗಾಯಿಕಾವಾಗ ಗಾಯನ ಕಲ ಮಮ ಇದಿಸ್ರ ಅಮರದೇವಿಯನ್ಗೆ ಹಂಡಟ ಬಹುಮ ಪ್ರೇಮ ಕನ್ನ ಕೆನೆ ಇತುಮಾಗೆ ಹಂಡ ಹರಿ ಅಮರಣೀಯಾಯ್ ವಿಶೇಷ ಮಠ ಮತಕ್ಕನ ಮೇವೆಲಾವೆ ಅಗ್ನಿಕಿರಿ ಟೆಲಿನಾಟ್ಯ ತೇಮಾ ಗೀತೆ ಟೆಲಿನಾಟ್ಯ ತೇಮಾ ಗೀತೆ ಮಿತರಂ ಜನಪ್ರಿಯ ವೆನವ ಕೇನೆ ಕಲಹಿಸಿ ಪಾಸು ದಾಖ್ಯಮಿ ಟೆಲಿನಾಟ್ಯ ಒಳಟ ವೆಡಿಪುರ ಹಿತ ನೋವು ಯೋಗ ವೇಲಾತಿಯನ ಕಾಲೇಕ ಈ ತೇಮಾ ಗೀತೆ ಅಪೇ ಹಿತ್ ಒಳಟ ಲಂಗ್ವೆನವ ಕೇನೆ ಕತ್ ಏಕತ್ ವಾಸನಾವಕ್ ಅಮರದೇವ ಮಹತ್ಯ ಕ್ಯಾನ್ನಿ ಅಪೇ ರಟೇ ಹಿನ್ನ ಹಿತಪು ವಾಸನಾವಂತಮ ಗಾಯಕ ಇತುಮಾಗೆ ಗೀತೆ ಒಳಟ ಆದರೆ ನೊಕರನ್ನ ಜೀವಿತ ಕೊಯಾಗನ್ನು ಪುಲು ಅಂದ ಮೋನಿಕ ಅಪೇ ಹೆಮ್ಮ ಮಾತರೆ ಕರನು ಏ ಹಂಡ ಈ ವಚನ ಈ ವಗೇ ಮೇ ಸಂಗೀತ ಈ ಪದವೆಲುತ್ ಮುಖದ್ದು ಅಮುದುರ ಹಕ್ ಮೇ ವಗೇ ರಾತ್ರಿಯಕ ಒಬ್ಬಟ ಹೆಂಗೇವಿ ದನೇವಿ ಮೇ ಗೀತೆ ಆದ್ಯ ಮುಖದ ಅಪಿ ಮೇ ವಗೇ ಗೀತೆ ಅಹುವೆ ನತ್ತಂ ಅಡುಪಾಡು ಅಕ್ಕಿರದೇನು.